Enye na ye ko weekend no weekend di minim pa se ye mu bebre na ye pake ka no e ma ye ko ye servicing se wa anye servicing pa dia mr anopei wudu office ho pe bomodia se wudi ka ne beko na ya ye checks the checks are e wo ka no ho wa wonso untu mfifie no me pa ucho bomodia se anopei before I be move no wo de hwe car na nim bonnet na nim no bo mu ase kakra na hwe fem ho hwe se only oil bi asoso ho ana wo hu kokoko bi ene ma ba ko mienu bi wo fem ho a mr so wo hu a bo modern fa car no ko de la no ho mo ama send messages nyina se mutie ye na me se yenye checks no mo amo car no mo toye enche ye ye car mo no mo ena checks no mo ntai enye isan se mo mu bi e ka kire me se baby amokọ ye servicing no mo kọ a once a month and I said twice a month no ye check mamo mo o ma yade but wonso a woni mu se wo ka no ache e ye rekwia de ni bi mr obomoden se wa wo be bi bonnet no so na wa ye wo checks wo be check engine oil wo brake fluid wo be check radiator water wo be hwe windshield water no mpo se ensuo wo mu ana the checks wo tire pressure no mr ofaho na hwe se e swati ana se enso ente ye abusi afonso a na botwe na wie ye me kire mo se wo fu hyen bia bomode na fa number no mesrew ma me fa wen kan ho wo fu hyen na hwe se nkrofo na wo mo hyen no mu no wo ye comfortable so be fra na wo fa dropping enipa wo o se mesi wo mo wa he ya wan kasa ma wadwe nkasa ntrew se eye se me fu sa ka na na me di wo be si ha ye beto aso ya me de cheye. Which none of us.